ಸಂಚಿತ ಸೈಲನಿ ಗುಂಜಗತೆ ಮೃಗಗಣ ಭೂತ ಮಹಾಶಬರಿಗಣ ಶೃಂಗಣ ಸಂಭೃತ ಕೇಳಿ ಭೃತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಪರ್ದಿನಿ ಶೈಲಸುತೆ ರಮ್ಯಕ ಪರ್ದಿನಿ ಶೈಲಸುತೆ ರಮ್ಯಕ ಪರ್ದಿನಿ ಶೈ

ಗುಡ್ ಮಾರ್ನಿಂಗ್ ಹೈದರಾಬಾದ್, ಗುಡ್ ಮಾರ್ನಿಂಗ್ ಹೈದರಾಬಾದ್, ಗುಡ್ ಮಾರ್ನಿಂಗ್.

ವೆಲ್ಕಮ್ ಬ್ಯಾಕ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ನಮಸ್ತೆ ಹಲೋ ಆದಾಬ್ ಆನ್ FM ರೈನ್ಬೋ 101.9 ವಿತ್ ಮೀ ಯುವರ್ ಆರ್ ಶೇ ಲಹರಿ. ಸೊ ದೋಸ್ತೋ, ಇಫ್ ಯುವರ್ ಮಾರ್ನಿಂಗ್ ಡೆಂಟ್ ಗೋ ಆ್ಯಸ್ ಪ್ಲ್ಯಾನ್ ಟುಡೇ, ಇಟ್ಸ್ ಓಕೆ. ಮೇ ಬಿ ದ ಅಲಾರಮ್ ಡೆಂಟ್ ರಿಂಗ್, ಮೇ ಬಿ ಸಮನ್ ಅಪ್ಸೆಟ್ ಯು, ಮೇ ಬಿ ಯು ರಿಸೀವ್ ನ್ಯೂಸ್ ಯು ವರಂಟ್ ಎಕ್ಸ್ಪೆಕ್ಟಿಂಗ್, ಮೇ ಬಿ ನಥಿಂಗ್ ಸ್ಪೆಷಲ್ ಹ್ಯಾಪನ್ಡ್ ಅಟ್ ಆಲ್. ಬಟ್ ರಿಮೆಂಬರ್ ದಿಸ್, ಅ ಬ್ಯಾಡ್ ಮಾರ್ನಿಂಗ್ ಡಸಂಟ್ ಹ್ಯಾವ್ ಟು ಬಿ ಅ ಬ್ಯಾಡ್ ಡೇ, ಆರ್ ಇಟ್ ನೀಡ್ ನಾಟ್ ಬಿಕಮ್ ಅ ಬ್ಯಾಡ್ ಡೇ. ಟೇಕ್ ಅ ಡೀಪ್ ಬ್ರೆತ್, ಡ್ರಿಂಕ್ ಸಮ್ ವಾಟರ್, ಸ್ಟೆಪ್ ಔಟ್ಸೈಡ್ ಫಾರ್ ಅ ಮಿನಿಟ್, ಲಿಸನ್ ಟು ಯುವರ್ ಫೇವ್ರೇಟ್ ಸಾಂಗ್, ಕಾಲ್ ಸಮ್ವನ್ ಯು ಲವ್, ಆರ್ ಸಿಂಪ್ಲಿ ಟೆಲ್ ಯುವರ್ ಸೆಲ್ಫ್ ದ ರೆಸ್ಟ್ ಆಫ್ ಮೈ ಡೇ ಈಸ್ ಸ್ಟಿಲ್ ಇನ್ ಮೈ ಹ್ಯಾಂಡ್ಸ್. ಬಿಕಾಸ್ ಲೈಫ್ ಡಸಂಟ್ ಆಸ್ಕ್ ಯು ಟು ಹ್ಯಾವ್ ಪರ್ಫೆಕ್ಟ್ ಮಾರ್ನಿಂಗ್ಸ್, ಇಟ್ ಸಿಂಪ್ಲಿ ಗಿವ್ಸ್ ಅಸ್ ಅನದರ್ ಚಾನ್ಸ್ ಎವ್ರಿ ಸಿಂಗಲ್ ಡೇ. ಹರ್ ಸುಬಹ ಪರ್ಫೆಕ್ಟ್ ನಹೀ ಹೋತಿ ದೋಸ್ತ್, ಪರ್ ಹರ್ ದಿನ ಏಕ್ ನಯಿ ಚಾಯ್ಸ್ ಜರೂರ್ ದೇತಾ ಹೈ. ಚೂಸ್ ಕೈಂಡ್ನೆಸ್, ಚೂಸ್ ಲಾಫ್ಟರ್, ಆರ್ ಸಬ್ಸೆ ಜರೂರಿ, ಚೂಸ್ ಯೋರ್ ಸೆಲ್ಫ್. ವಿ ಹ್ಯಾವ್ 11 o'clock ನ್ಯೂಸ್ ಆ್ಯಂಡ್ ದೆನ್ ವಿಲ್ ಬಿ

ವೆಲ್ಕಮ್ ಬ್ಯಾಕ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಎಫ್ ಎಮ್ ರೈನ್ಬೋ 101.9 ವಿತ್ ಮೀ ಯರ್ ಆರ್ ಶೆ ಲಹರಿ. ಸೊ ಟುನೈಟ್ ಬಿಫೋರ್ ಯು ಸ್ಲೀಪ್, ಮೇ ಬಿ ಸೆಂಡ್ ದಟ್ ಟೆಕ್ಸ್ಟ್, ಮೇಕ್ ದಟ್ ಕಾಲ್, ಗಿವ್ ದಟ್ ಹಗ್, ಬಿಕಾಸ್ ಯು ಡೋಂಟ್ ಹರ್ಟ್ ದ ಪೀಪಲ್ ಯು ಲವ್ ಇಂಟೆನ್ಷನ್ಲಿ, ಬಟ್ ಇಫ್ ಯು ಟ್ರೂಲಿ ಲವ್ ದಮ್, ಡೋಂಟ್ ಲೆಟ್ ಯುವರ್ ಈಗೋ ಸ್ಟಾಪ್ ಯು ಫ್ರಮ್ ಹೀಲಿಂಗ್ ದ ಹರ್ಟ್ ಯು ಕಾಸ್ಟ್. ಕಮ್ಯುನಿಕೇಷನ್ ಇಸ್ ಅ ಕೀ ಗೈಸ್, ಸೊ ಡೋಂಟ್ ಗಿವ್ ಅಪ್ ಆರ್ ಡೋಂಟ್ ಥಿಂಕ್ no, I can't do this, I might be, you know, taken for, like, doesn't make much value if I just go apologize, I don't have that value, don't think a lot, just go do that before it's too late. Main hu aapki aaj ye lehri, stay tuned to FM Rainbow 101.9. after this beautiful song we have our phone-ins with a new entertaining topic. Stay tuned.